ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ ಎಂ 101.8. ನಂಗ ಜನಾಗು ಸಂತೋ ನಂಗ ಊಟಿ ಎಫ್ ಎಂ ದೋಗ 641 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಳಿ ಪಾಡಲ್ಗಳು ಕೀರ್ತನ. ಈ ಬಡುಗುಮಳಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕ್ಯಾನ ಪಾಡಲ್ಗಳು. ಇದ್ರಲ್ಲಿ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲಾ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಗಿ ಪ್ಲೇ ಮಾಡಿನಿ. ಇಂದಿನ ಜನದೊಗೆ ನಂಗ ಕೇಪ ಈ ಕಥೆ ಏನಾದೇಗಿ ನಿಂಗವೋ ಕೇತು ನೋಡಿವಿ. ಇಂದಿನ ಬೆಟ್ಟದ ಗಮಲು ನಿಗಚ್ಚಿದೋಗೆ ನಂಗ ಕೇಪ ಈ ಬಡುಗು ಕಥೆ ಓಲ್ಡ್ ಈಸ್ ಗೋಲ್ಡ್ ಅನ್ನಾರ. ನಂಗೆ ಏನಂತ ಹೊಸ ಹೊಸ ಕಥೆ ನೆರೆಯ ನಂಗ ಡೈಲಿ ಡೈಲಿ ಕೇತುಂಡೆ ನೆರೆಯ ಅಪ್ಡೇಟ್ ಆಯ್ದಿದ್ದಲೂ ಕೂಡ ಒಂದು ಸ್ವಲ್ಪ ಟೈಮ್ ಕೇತ ಸಾಂಗ್ಸ್ ಎಲ್ಲ ನಂಗೆ ಎಂದೂ ಮರುಬಿದ್ವಿ ಮುಡಿಯ ಸಾಂಗ್ಸ್ ನಂಗ ಬೇರೆ ನಂಗ ಎಲ್ಲಿಗೂ ಸಿಕ್ಕಾದಲ್ಲಿ ಕೂಡ ರೇಡಿಯೋದಾಗ ಪ್ಲೇ ಮಾಡಿ ನಂಗಿಡ್ತ ಪಟ್ಟು ನಂಗ ತೇಡಿ ಬಂದ್ರ ಅತ್ಯಂತ ಕೇಬದ್ದಾಗ ಅದೊಂದು ಸ್ಪೆಷಲ್ ಸಂತೋಷ ಕೂಡ. ಅತ್ತಮಾಕ ಕದತ ನಂಗಿಂದು ಕೇತು ನೋಡುವನು ಕೇತು ನೋಡುವಿ. ಇದು ಊಟಿ ಎಫ್ ಎಂ 101.8.